0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಆರ್ ಎಸ್ ರಮಾಕಾಂತ್ ಅವರ ದನಿಯಲಿ ವಂದಿಪಿ ನಿನಗೆ ಗಣನಾಥ, ರಚನೆ ಶ್ರೀಪಾದರಾಯರು. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in the beginning, let us listen to R.S. Ramakant, written by Shripadaraya, Vandipi Ninage

ಈಗ ಉಗಾಭೋಗ, ನಂತರ ಮನವ ಶುದ್ಧಿಸಬೇಕು ನಿತ್ಯ. ಪುರಂದರದಾಸರ ರಚನೆ, ದನಿಯಾಗಿದ್ದಾರೆ ಸಿಆರ್ ಅಮರನಾಥ್. ನೌ ಉಗಾಭೋಗ, ಆಫ್ಟರ್ ದಟ್ ಮನವ ಶುದ್ಧಿಸಬೇಕು ನಿತ್ಯ. ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಸಿಆರ್ ಅಮರನಾಥ್.

ಬಿಆರ್ ಗೀತಾ ಅವರ ದನಿಯಲ್ಲಿ ಅಕ್ಕಮಹಾದೇವಿ ವಿರಚಿತ ವಚನ ಹಸಿವೆ ನೀನು ನಿಲ್ಲು ನಿಲ್ಲು. ಬಿಆರ್ ಗೀತಾ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಕ್ಕಮಹಾದೇವಿ. ಹಸಿವೆ ನಿಲ್ಲು ನಿಲ್ಲೋ.

ಕಮಲನಯನ ಶೇಷಶಯನ ನಾರಾಯಣ ಸುಕನ್ಯಾ ಪ್ರಭಾಕರವರ ದನಿಯಲಿದೆ ವಿಜಯ ಸಖ ವಿಠಲರ ರಚನೆ ಕಮಲನಯನ ಶೇಷಶಯನ ನಾರಾಯಣ ರಿಟನ್ ಬೈ ವಿಜಯ ಸಖ ವಿಠಲ ಸಂಗ್ ಬೈ ಸುಕನ್ಯಾ ಪ್ರಭಾಕರ್

ಮಾಧವಗುಡಿ ಅವರ ಸ್ವರದಲ್ಲಿ ಪುರಂದರದಾಸರ ರಚನೆ ನಾನೇನು ಮಾಡಿದೆನೋ ರಂಗಯ್ಯ. ಮಾಧವಗುಡಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ನಾನೇನು ಮಾಡಿದೆನೋ ರಂಗಯ್ಯ.

ಪುರಂದರದಾಸರ ಮತ್ತೊಂದು ರಚನೆ ದನಿಯಾಗಿದ್ದಾರೆ ಸುಕನ್ಯಾ ಪ್ರಭಾಕರ್. ಉಗಭೋಗ ನಂತರ ನೀರೇ ನೀ ಕರೆತಾರೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಸುಕನ್ಯಾ ಪ್ರಭಾಕರ್. ಉಗಭೋಗ ಆಫ್ಟರ್ ದಟ್ ನೀರೇ ನೀ ಕರೆತಾರೆ.

ಬಾರೋ ಮನೆಗೆ ಗೋವಿಂದ. ಆರ್ ಎಸ್ ರಮಾಕಾಂತ್ ಅವರ ಕಂಠದಲ್ಲಿದೆ ಶ್ರೀಪಾದರಾಯರ ರಚನೆ. ಬಾರೋ ಮನೆಗೆ ಗೋವಿಂದ, ಸಂಗ್ ಬೈ ಆರ್ ಎಸ್ ರಮಾಕಾಂತ್, ರಿಟನ್ ಬೈ ಶ್ರೀಪಾದರಾಯ.

ಸಂಗೀತ ಪ್ರಿಯರೇ, ಇದುವರೆಗೂ ವಿವಿಧ ಕಲಾವಿದರು ಹಾಡಿದ ಭಕ್ತಿ ಗೀತೆಗಳ ಕಾರ್ಯಕ್ರಮ ಭಕ್ತಿ ಕುಸುಮಾಂಜಲಿ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Dear listeners, this was today's devotion music program. This program is a contribution of Akashvani Bengaluru, anytime, Indian music.

0: ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ
1: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶಾಂತ ನರಸಿಂಹನ್ ಭಾಗವಹಿಸುತ್ತಾರೆ ವೀಣಾ ಮೋಹನ್
2: ನಮಸ್ಕಾರ ಮೇಡಮ್
3: ನಮಸ್ಕಾರ ಮೇಡಮ್ ಇದು ಎಲ್ಲಿವರೆಗೆ ಆಗಿದೆ ಇದು ಈ ಕೀರ್ತನೆ ಕಲ್ಯಾಣಿ ರಾಗದ್ದು
2: ಪಲ್ಲವಿ ಮುಗೀತು ಮ್ಯಾಮ್ ಆಮೇಲೆ ಅನುಪಲ್ಲವಿ ನಡೀತಾ ಇದೆ
3: ಇನ್ನು ಅದನ್ನೊಂದ್ಸಲ ಹಾಡಿ ಆಮೇಲೆ ಮುಂದಕ್ಕೆ
2: ಶಂಕ
3: ಎರಡು ಅಕ್ಷರ ಬಿಟ್ಟು ತಗೊಳ್ಳಿ
2: ಶಂಕ
3: ಸ್ವರ ಹಾಡಿ ಒಂದ್ಸಲ

0: ಅಲ್ಲಿ ಜಾಗದಲ್ಲಿ ನಿಂತುಬಿಟ್ಟು ನೀನಲ್ಲಿ ಈ ಮುಂದಕ್ಕೆ ಎರಡು ಅಕ್ಷರ ಬಿಡು ಮೂರನೇ ಕಾಲದಲ್ಲಿದೆ ಅದನ್ನ ಗೀಟ್ ಹಾಕೊಳ್ಳಿ ನೀರಿ ಸಸನಿದ
1: ನೀರಿ ಸಸನಿದ
0: ದಬ ಅದು ಮೂರನೇ ಕಾಲದಲ್ಲಿದೆ.

0: ಗರಿ ಸರಿನೂ ಆಗ್ಬೋದು, ಸನಿ ಸರಿನೂ ಆಗ್ಬೋದು. ಇದರಲ್ಲಿ ಗರಿ ಸರಿ ಅಂತಿದೆ, ಅದನ್ನು ಒಂದ್ಸಲ ಬೇಕಾದ್ರೆ ಹಾಡ್ಕೋಬಹುದು.
1: ಇವಾಗ ಸ್ವರ ಹಾಡ್ಬಿಟ್ಟು
0: ಈಗ ಅನುಪಲ್ಲಿ ಮತ್ತೆ ಇನ್ನೊಂದ್ಸಲ ಪೂರ್ತಿ ಹಾಡ್ತೀರಾ?
1: ಹಾಡ್ತೀನಿ ಮ್ಯಾಮ್, ಲಾಸ್ಟ್ ಸಂಗತಿ ಮಾತ್ರ ಒಂದ್ಸತಿ ಹಾಡ್ಬಿಡ್ಲಿ, ಸರಿಗೆ ಅರ್ಥ ಆಗ್ಲಿಲ್ಲ.
0: ಹೌದು, ಆಯ್ತು. ಗಮ ಪದ ನಿ ಸರಿ ಗರಿ ಸನಿ ದ ಪಮ,
1: ಗಮ ಪದ ನಿ ಸರಿ ಗರಿ ಸನಿ ದ ಪಮ,
0: ಗಮ ಪದ ನಿ ದ ಪಮ ಗ ದ ಪಮ ಗ.

0: ಸನಿ ಸರಿನೇ ಬರುತ್ತೆ ನಿಮ್ಮ ಬಾಯಿನಲ್ಲಿ, ಗರಿ ಸರಿನೂ ಬರಾಗಿಲ್ಲ. ಹಾಗೆ ಸನಿ ಸರಿನೂ ಬರ್ಬೋದು,
1: ಅನುಪಲ್ಲವಿ
0: ಅದರಲ್ಲ ಬಂದಿರುತ್ತಲ್ಲ ಹಾಗೆ ಬರುತ್ತೆ. ಅನುಪಲ್ಲವಿ ನಸಲ ಸ್ವರ ಸಾಹಿತ್ಯ.
1: ಆಯ್ತು.

0: ಅಲ್ಲೂ ಅಷ್ಟೇನೆ ಗಾಗ್ ಬರ್ಬೇಕು.
1: ಎಲ್ಲಿ
0: ದಪ್ಪ ಮಗ ಶಂಕರ ಮೂರನೇ ಕಾಲದಲ್ಲಿ ಇರೋದ್ರಿಂದ ಶಂಕರ ಪದಾದ ಗರಿ ಬರ್ಲಿ.

0: ಹಾಡಿ ಪಾನಲ್ಲಿ ಇರ್ತೀರಾ ಗೌರವ ನಿಗರಿ ಆಗ್ಬಿಡುತ್ತೆ ನೀವು ಹಾಡೋದು
1: ಎಲ್ಲಿ
0: ಪದಾದಗರಿ.

0: ಮಕ್ಕಳಿಗೆ ಕೊನೆ ಸಂಗತಿ ಆಡ್ಬಿಟ್ಟು ನಿಲ್ಲಿಸ್ಬೇಕು. ಅನುಪಲ್ವಿ ಆಯ್ತು,
1: ಅಭ್ಯಾಸ ಮಾಡ್ಕೊಂಡು ಬರ್ತೀನಿ.
0: ಚರಣ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ.
1: ನಮಸ್ಕಾರ.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಶಾಂತಾ ನರಸಿಂಹನ್, ಭಾಗವಹಿಸಿದ್ದವರು ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್, ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ರಾಗ್ ನಟ್ ಭೈರವ್, ಆಲಾಪ್ ಜೋಡ್ ವಿಲಂಬಿತ್ ತೀನ್ ತಾಲ್.

0: ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ವಿಜಯ್ ಘಾಟೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ರೂಪಕ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹೀಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ಗತ್ ಇನ್ ರೂಪಕ್ ಅಂಡ್ ತೀನ್ ತಾಲ್.

0: ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ವಿಜಯ್ ಘಾಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಉಷಾ ರಾಮಮೂರ್ತಿ ಅವರಿಂದ ಗೋಟುವಾದ್ಯ ವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್, ಘಟ ದಯಾನಂದ ಮೋಹಿತೆ. ಮೊದಲಿಗೆ ಗಾನಮೂರ್ತಿ. ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಗೋಟುವಾದ್ಯ ರಿಸೈಟಲ್ ಬೈ ಉಷಾ ರಾಮಮೂರ್ತಿ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ದಯಾನಂದ ಮೋಹಿತೆ. ಟು ಬಿಗಿನ್ ವಿತ್ ಗಾನಮೂರ್ತಿ, ಸೆಟ್ ಟು ಗಾನಮೂರ್ತಿ ರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜ.

ಇನ್ನೀಗ ಮೈಸೂರು ವಾಸುದೇವಾಚಾರ್ ವಿರಚಿತ ಗಂಗಾಧರ ತ್ರಿಪುರಹರ ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ಟು ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳ ಗಂಗಾಧರ ತ್ರಿಪುರಹರ.

ಉಷಾ ರಾಮೂರ್ತಿ ಅವರಿಂದ ಗೋಟುವಾದ್ಯವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್, ಘಟ ದಯಾನಂದ ಮೋಹಿತೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ಕೀರ್ವಾಣಿ ರಾಗ ಆದಿತಾಳದಲ್ಲಿದೆ, ಕಲಿಗಿಯುಂಟೆ ಕದ. ಯು ಆರ್ ಲಿಸ್ನಿಂಗ್ ಟು ಗೋಟುವಾದ್ಯ ರಿಸೈಟಲ್ ಬೈ ಉಷಾ ರಾಮೂರ್ತಿ. ಶೀಸ್ ಅಕಂಪನೀಡ್ ಆನ್ ದ ಮೃದಂಗ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ದಯಾನಂದ ಮೋಹಿತೆ. Now, continuing the program, let us listen to a composition of Thyagaraja set to Keervani Raga Adithala Kaligiyunte Kadha.

ಉಷಾ ರಾಮಮೂರ್ತಿಯವರ ಗೋಟುವಾ ದಿನದಲ್ಲಿ ಇನ್ನೀಗ ವ್ಯಾಸರಾಯರ ರಚನೆ ಕೃಷ್ಣ ನೀ ಬೇಗನೆ ಬಾರೋ ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ. ಉಷಾ ರಾಮಮೂರ್ತಿ ಕನ್ಕ್ಲೂಡ್ಸ್ ಹರ್ ಗೋಟುವಾ ದಿ ರಿಸೈಟಲ್ ವಿತ್ ದ ಕಂಪೋಸಿಷನ್ ಆಫ್ ವ್ಯಾಸರಾಯ ಕೃಷ್ಣ ನೀ ಬೇಗನೆ ಬಾರೋ ಸೆಟ್ ಟು ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ.

ಇದುವರೆಗೂ ಉಷಾ ರಾಮೂರ್ತಿಯವರಿಂದ ಗೋಟುವಾದ್ಯವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್ ಘಟ್ಟ, ದಯಾನಂದ ಮೋಹಿತೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you are listening to Gotu Vadya recital by Usha Ramurthy. She was accompanied on the mridangam by M.R. Sainath, on the khatam Dayananda Mohite. This program is a contribution of Akashwani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳುವಿರಿ ರಾಗ್ ಚಾರುಕೇಶಿ ಖಯಾಲ್ ವಿಳಂಬಿತ್ ಜಪ್ತಾಲ್ ಮನಸು ಮಿರಾ ಧೃತ್ತೀಂತಾಲ್ ಮಂಗಲಗಾವೋ
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಗಣಪತಿ ಭಟ್ ರಾಗ್ ಚಾರುಕೇಶಿ ವಿಳಂಬಿತ್ ಜಪ್ತಾಳ್ ಮನಸು ಮಿರಾ ಧೃತ್ತೀಂತಾಲ್ ಮಂಗಲಗಾವೋ

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜೋಗ್, ಖಯಾಲ್ ವಿಲಂಬಿತ್ ಜಪ್ತಾಲ್ ತನ್ ಮನ್ ಧನ್ ಸಬ್, ಧೃತ್ತೀನ್ ತಾಲ್ ತರಾನಾ.
1: You are listening to vocal recital by Sri Ganapati Bhatt. He is accompanied on tabla by Sri Shashikant Kulkarni and harmonium by Sri D. Kumar Das. Continuing the concert, now listen to Raag Jog. Khyal Vilambit Jhaptaal, Tana Mana Dhana Sab, Dhrit Teen Taal, Tarana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಗಣಪತಿ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಹಾಡಿದ್ದಾರೆ ಪದ್ಮಾ ನಾರಾಯಣ ಸ್ವಾಮಿಯವರು. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದ್ದಾರೆ ಎಂಎಸ್ ಗೋವಿಂದಸ್ವಾಮಿ. ಮೃದಂಗ ಸಹಕಾರ ಕೆ ಹರಿಶ್ಚಂದ್ರನ್, ಘಟ ಟ್ರಿಚಿ ಕೆ ಆರ್ ಕುಮಾರ್. ಮೊದಲಿಗೆ ಶ್ಲೋಕ, ನಂತರ ವಾತಾಪಿ ಗಣಪತಿ. ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಕಾರ್ಡಿಂಗ್ ಬೈ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿ, ಸಪೋರ್ಟೆಡ್ ಬೈ ಪದ್ಮಾ ನಾರಾಯಣ ಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವೈಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಕೆ ಹರಿಶ್ಚಂದ್ರನ್, ಆನ್ ದ ಘಟಂ ಟ್ರಿಚಿ ಕೆ ಆರ್ ಕುಮಾರ್. To begin with, Shloka, after that, Vatapi Ganapatim, set to Hamsadhvani Raga Aditala, written by Muthuswami Deekshitar.

ಪ್ರಪಂಚವರಣಂ ಪೇದರಾಗಿ ನಂಬಿಕುತ ಯೋಗಿನಂ ಪೇದರಾಗಿ ನಂಬಿಕುತ ಯೋಗಿನಂ ವಿಶ್ವಕಾರಣಂ ವಿಘ್ನವಾರ ಪೇದರಾಗಿ ನಂಬಿಕುತ ಯೋಗಿನಂ ವಿಶ್ವಕಾರಣಂ

ನೀ ಭಕ್ತಿ ಭಾಗ್ಯಸುಧಾ ಜಯ ಮನೋಹರಿ ರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ತ್ಯಾಗರಾಜರ ರಚನೆ ನೀ ಭಕ್ತಿ ಭಾಗ್ಯಸುಧಾ ರಿಟನ್ ಬೈ ತ್ಯಾಗರಾಜ ಸೆಟ್ಟು ಜಯ ಮನೋಹರಿ ರಾಗ ರೂಪಕ ತಾಳ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಘಾಟ್ ಕೆವಿ ನಾರಾಯಣಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಆಲಿಸುತ್ತಿದ್ದೀರಿ. ಸಹಗಾಯನ ಪದ್ಮಾ ನಾರಾಯಣಸ್ವಾಮಿಯವರು, ವೈಲಿನ್ ಸಹಕಾರದಲ್ಲಿ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಕೆ ಹರಿಶ್ಚಂದ್ರನ್, ಘಟ ಟ್ರಿಚ್ಚಿ ಕೆಆರ್ ಕುಮಾರ್. ಎನ್ನೀಗ ನಂಬಿ ಕೆಟ್ಟವರಿಲ್ಲವೋ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ ಪುರಂದರದಾಸರ ಈ ರಚನೆ. Dear listeners, in today's program you are listening to vocal rendition recordings of Palghat K.V. Narayanaswamy, supported by Padma Narayanaswamy. Accompanists are on the violin M.S. Govindaswamy, on the mridangam K. Harishchandran, on the ghatam Trichy K.R. Kumar. Now, Nambi Kettavarillavo, set to Kalyani Raga Mishra Chaputala, written by Purandradasa.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪಾಲ್ಘಾಟ್ ಕೆವಿ ನಾರಾಯಣಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಆಲಿಸಿದ್ರೆ ಸಹಗಾಯನ ಪದ್ಮಾ ನಾರಾಯಣಸ್ವಾಮಿ, ವಯಲಿನ್ ಸಹಕಾರದಲ್ಲಿದ್ದವರು ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ ಟ್ರಿಚಿ ಕೆಆರ್ ಕುಮಾರ್. ಇದರೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal recordings of Palghat K.V. Narayanaswamy, supported by Padma Narayanaswamy. Accompanies were on the violin M.S. Govindaswamy, on the mridangam K. Harishchandran, on the ghatam Trichy K.R. Kumar. This program is a contribution of Akashwani Bengaluru, in time and in music.

ರಾತೆ ಘಳನೆ ಅಧಿನ್ನಾಳದಾಗಣೆ ನಗ ತರಕಿಟ ತಗ್ಗ ತರಕಿಟ ತಗ್ಗ ತರಕಿಟ ತಗ್ಗ ತರಕಿಟ ತಗ್ಗ ಧಳ ತರಕಿಟ ಧಾ ಗೇದೆನ್ ನಾಕಿಟ ತಗ್ಗ ಧಾ ತರಕಿಟ ತಗ್ಗ ತರಕಿಟ ತಗ್ಗ ಧಾ ಕ ತರಕಿಟ ತಗ್ಗ ಧಳ ತಗ್ಗ ಧಾ ಕ ತಗ್ಗ ಧಳ